ವಂದನೀಯ ಜನನೀಯೋ ಭಾರತವನಿ ಮಹಿಮಾನ್ವಿತ ತರಣಿ ಸೌಭಾಗ್ಯ ಜೀವನಿ ವಂದನೀಯ ಜನನೀಯೋ ಭಾರತವನಿ ಮಹಿಮಾನ್ವಿತ ತರಣಿ